0: ಕಟ್ಟಿದೆ ಚೆನ್ನೈ ಇನ್ನವ ಕೇಳಿದು ಕಾರಿ ಕೊಡಿ ದಮ್ಮೇಡಿ
1: ಕಾರಿ ಕೊಡಿ ದಮ್ಮೇಡಿ ಕಾರಿ ಕೊಡಿ ದಮ್ಮೇಡಿ
0: ನಕೇ ಜೋ ಕರ್ಜ ಲಾಹೆ ರುಗು ದಾಲ ಖಾಯೆ ಪುರಾಣೋ ಸೂಟ ಪಾಯೆ ಫಟಲ ಬೂಟ ಪಾಯೆ ಅಸಾಂಜೋ ಅಸಾಂಜೋ ಅಸಾಂಜೋ ಸುನ್ಯೋ ಬಿಯ ಘರೋ ಹಲೋ ಸಾಬರೇ
1: ಅಸಾಂಜೋ ಸುನ್ಯೋ ಬಿಯ ಘರೋ ಹಲೋ